ಸಾರ ನಾಯಿ ಅಷ್ಟು ಜೋಡಿದ್ದು ಸರಿ ಅಶಿಕಿಮಯ್ಯ ಹೊಕ್ಕಿ ಘಡಲಿ ಅಶಿಕಿಮಯ್ಯ ಘಡಲಿ ಲಾ ಲಾ ಲಾ ಲಾ ಲಾ ಲಾ ಲಾ 1 2 3